ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಕೇಳಿ, ಪ್ರಥಮ ದೈವವೇ ಪಂಡರೀರಾಯ, ವಿಜಯದಾಸರ ರಚನೆ, ಹಾಡಿದ್ದಾರೆ ರೇವತಿ ಬಾಗಲ್. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದಿ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಪ್ರಥಮ ದೈವವೇ ಪಂಡರೀರಾಯ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ರೇವತಿ ಬಾಗಲ್.

ಬೃಂದಗಾನದಲ್ಲಿ ಈಗ ಕನಕದಾಸರು ಬರೆದಿರುವ ನಾರಾಯಣನಿನ ನಾಮವೊಂದಿರುತ್ತಿರೆ. ನೌ ಲೆಟ್ ಅಸ್ ಲಿಸನ್ ಟು ಕೋರಸ್ ರಿಟನ್ ಬೈ ಕನಕದಾಸ. ನಾರಾಯಣನಿನ್ನ ನಾಮವೊಂದಿರುತ್ತಿರೆ.

ಎಂ ವೆಂಕಟೇಶ್ ಕುಮಾರ್ ಅವರ ಸ್ವರದಲ್ಲಿ ಈಗ ಕೇಳಿ ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನಮೂರ್ತಿ. ಎಂ ವೆಂಕಟೇಶ್ ಕುಮಾರ್ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಕೃಷ್ಣದಾಸ, ಬಣ್ಣಿಸಲ್ಲಾಳವಲ್ಲ ನಮ್ಮ ಪ್ರಸನ್ನಮೂರ್ತಿ.

ಹಿರಿಯನು ದಾಟಲು ಅರಿಯದ ಜನಭವ. ವಿದ್ಯಾಪ್ರಸನ್ನ ತೀರ್ಥರ ರಚನೆ, ಹಾಡಿದ್ದಾರೆ ರೇಣುಕಾ ನಾಗೋಡ್. ಕೆರೆಯನ್ನು ದಾಟಲು ಅರಿಯದ ಜನಭವ, ರಿಟನ್ ಬೈ ವಿದ್ಯಾಪ್ರಸನ್ನ ತೀರ್ಥ, ಸಂಗ್ ಬೈ ರೇಣುಕಾ ನಾಗೋಡ್.

ವೃಂದಗಾನದ ನೀಗ ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ನೌ ಈತ ರಂಗನಾದ ಹರಿಯು ಆತ ಲಿಂಗನಾದ ಹರನು. ರಿಟನ್ ಬೈ ಹೆಳವನಕಟ್ಟೆ ಗಿರಿಯಮ್ಮ, ಸಂಗಿನ್ ಕೋರಸ್.

ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ ಬಸವಣ್ಣನ ವಚನ ಗಾಯನ ಸಿದ್ದರಾಮ ಜಂಬಲದಿನ್ನಿ. ಸಿದ್ದರಾಮ ಜಂಬಲದಿನ್ನಿ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಭಕ್ತ.

ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ಈಗ ಈಶ ನಿನ್ನ ಚರಣಭಜನೆ, ರಚನೆ ಕನಕದಾಸರು. ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಕಂಪೋಸಿಷನ್ ಆಫ್ ಕನಕದಾಸ, ಈಶ ನಿನ್ನ ಚರಣಭಜನೆ.

ರೇಣುಕಾ ನಾಕೋಡವರದನಿಯಲ್ಲಿ ಮತ್ತೊಂದು ಹಾಡು ಬರೆದಿದ್ದಾರೆ ವಾದಿರಾಜರು. ಏನು ಬಂದ್ಯೋ ಜೀವವೇ, ರೇಣುಕಾ ನಾಕೋಡ್ ಪ್ರೆಸೆಂಟಿಂಗ್ ಒನ್ ಮೋರ್ ಸಾಂಗ್, ಏನು ಬಂದ್ಯೋ ಜೀವವೇ, ರಿಟನ್ ಬೈ ವಾದಿರಾಜ.

ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅನುಪಮಾ. ಇವತ್ತು ಪುರಂದರದಾಸರ ಒಂದು ದೇವರನಾಮ ಹೇಳ್ಕೊಡ್ತೀನಿ.
1: ಆಯ್ತು ಮೇಡಮ್.
2: ಬೃಂದಾವನ ಸಾರಂಗ ರಾಗದಲ್ಲಿ.
1: ಆಯ್ತು ಮೇಡಮ್.
2: ಆದಿ ತಾಳದಲ್ಲಿದೆ ಬೃಂದಾವನ ಸಾರಂಗ ರಾಗದ ಆರೋಹಣಾವರೋಹಣ. ಅಂದ್ರೆ ಈ ರಾಗದಲ್ಲಿರೋ ಒಂದು ಪ್ರಸಿದ್ಧ ರಚನೆ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ ಇದೆ ಅಲ್ವಾ, ರಂಗಪುರ ವಿಹಾರ, ತುಂಬಾ ಪ್ರಸಿದ್ಧವಾದ ಕೃತಿ ಅದು. ಆ ರಾಗದಲ್ಲಿ ಇವತ್ತೊಂದು ದೇವರನಾಮ ಹೇಳ್ಕೊಡೋಣ. ಈ ರಾಗವನ್ನ ಹಿಂದೂಸ್ತಾನಿ ಪದ್ಧತಿನಲ್ಲಿ ಬೃಂದಾವನಿ ಅಂತ ಹೇಳ್ತಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಹಾಡುವಂತಹ ರಾಗ ಇದು. ಇವಾಗ ಬೃಂದಾವನ ಸಾರಂಗ ರಾಗದ ಒಂದು ಆರೋಹಣ ಅವರೋಹಣ ಹಾಡೋಣ.

ಸ್ವರಕ್ಕೆ ಬರ್ತಕ್ಕಂತಹ ಸ್ವರಸ್ಥಾನಗಳು ಆರೋಹಣದಲ್ಲಿ ಷಡ್ಜ, ಚತುಶ್ರುತಿ ರಿಷಭ, ಶುದ್ಧ ಮಧ್ಯಮ, ಪಂಚಮ ಹಾಗೂ ಕಾಕಲ್ ನಿಷಾದ. ಆರೋಹಣದಲ್ಲಿ ಕಾಕಲ್ ನಿಷಾದ

0: ಶಾದವು ಅವರೋಹಣದಲ್ಲಿ ಕೈಶಿಕಿ ನಿಷಾದವು ಬರುತ್ತೆ. ಅವರೋಹಣದಲ್ಲಿ ಷಡ್ಜ, ಕೈಶಿಕಿ ನಿಷಾದ, ಪಂಚಮ, ಶುದ್ಧ ಮಧ್ಯಮ, ಚತುಶ್ರುತಿ ಋಷಭ, ಷಡ್ಜ.
1: ಆಯಿತು,
0: ಗೊತ್ತಾಯ್ತಲ್ವಾ? ಇವಾಗ ಹಾಡಿ ಒಮ್ಮೆ ಆರೋಹಣ ಅವರೋಹಣವನ್ನು. ಔಡವ ಸಂಚಾರ, ಔಡವ ರಾಗ, ಎರಡು ಕಡೆ ಐದೈದು ಸ್ವರಗಳ ಪ್ರಯೋಗ ಆಗತ್ತೆ. ಆರೋಹಣದಲ್ಲಿ ಕಾಕಲ್ ನಿಷಾದವು, ಅವರೋಹಣದಲ್ಲಿ ಕೈಶಿಕ ನಿಷಾದ ಬರುತ್ತೆ.

0: ಇಷ್ಟು ಪಲ್ಲವಿ ಅನುಪಲ್ಲವಿಯ ಸಾಹಿತ್ಯ. ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆನಾದಗಳಿಂದ ಕೃಷ್ಣ ನೀ ಬಾರೋ ಹೇಳಿ.
1: ಸಣ್ಣ ಹೆಜ್ಜೆಯನ್ನಿಟ್ಟು ಗೆಜ್ಜೆನಾದಗಳಿಂದ ಕೃಷ್ಣ
0: ನೀ ಬಾರೋ
1: ನೀ ಬಾರೋ.

0: ಹಾಗೆ ನಿಲ್ಲಿಸ್ಕೊಳ್ಳಿ. ಇಲ್ಲಿ ತನಕ ಚೆನ್ನಾಗಿ ಅಭ್ಯಾಸ ಮಾಡಿ. ಪಲ್ಲವಿ ಮತ್ತು ಮೂರು ಪಲ್ಲವಿಯ ಮೂರು ಸಂಗತಿಗಳು ಮತ್ತು ಅನುಪಲ್ಲವಿ.
1: ಆಯಿತು,
0: ಮುಂದಿನ ತರಗತಿಯಲ್ಲಿ ಮುಂದಕ್ಕೆ ಹೇಳ್ಕೊಡ್ತೀನಿ.
1: ಆಯಿತು, ನಮಸ್ಕಾರ.
0: ನಮಸ್ಕಾರಮ್ಮ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಷನ್ ಜಮಾಲ್ ಭಾರತೀಯ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಲಲತ್ ಅಲಾಬ್ ಜೋಡ್ ಜಾಲ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
4: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. ರಾಗ್ ಲಲತ್ ಅಲಾಬ್ ಜೋಡ್ ಜಾಲ ಗತಿನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೋಷನ್ ಜಮಾಲ್ ಭಾರತೀಯ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲ ಜಯಂತಾಯಕ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರ್ ವಾದನ ಕೇಳುವಿರಿ. ರಾಗ್ ಚಂದ್ರಕೌನ್ಸ್, ಮಧ್ಯಲಯ ಜಪ್ತಾಲ್ ಹಾಗೂ ಧೃತ್ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ರೋಷನ್ ಜಮಾಲ್ ಭಾರತೀಯ. He was accompanied on tabla by Sri Jayant Nayak. Continuing the concert, now listen to Santur recital by Pandit Satish Vyas, Rag Chandrakaus, Madhyalay Jhaptal and Dhrittintal.

0: ಇಲ್ಲಿಯವರೆಗೆ ಪಂಡಿತ್ ಸತೀಶ್ ವ್ಯಾಸ್ ಅವರಿಂದ ಸಂತೂರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಅನೀಶ್ ಪ್ರಧಾನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಂತೂರ್ ರಿಸೈಟಲ್ ಬೈ ಪಂಡಿತ್ ಸತೀಶ್ ವ್ಯಾಸ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಅನೀಶ್ ಪ್ರಧಾನ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಆರ್.ಎಸ್. ನಂದಕುಮಾರ್ ಅವರ ಹಾಡುಗಾರಿಕೆಯನ್ನು. ಮೃದಂಗ ಸಹಕಾರದಲ್ಲಿ ರಾಮನಾಥ್ ರಾಮದಾಸ್. ಆರ್.ಎಸ್. ನಂದಕುಮಾರ್ ತಮ್ಮ ಹಾಡುಗಾರಿಕೆಯಲ್ಲಿ ಅಣ್ಣಮಾಚಾರ್ಯರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ನಾಟರಾಗ ಮಿಶ್ರ ಚಾಪು ತಾಳದಲ್ಲಿ ಶರಣು ಶರಣು ಸುರೇಂದ್ರ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ವೋಕಲ್ ರೆಂಡಿಷನ್ ಬೈ ಆರ್.ಎಸ್. ನಂದಕುಮಾರ್. ಹಿ ಇಸ್ ಪ್ರೆಸೆಂಟಿಂಗ್ ಕಾಂಪೊಸಿಷನ್ಸ್ ಆಫ್ ಅಣ್ಣಮಾಚಾರ್ಯ. ಹಿ ಇಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ರಾಮನಾಥ್ ರಾಮದಾಸ್. ಟು ಬಿಗಿನ್ ವಿತ್ ಶರಣು ಶರಣು ಸುರೇಂದ್ರ, ಸೆಟ್ ಟು ನಾಟರಾಗ ಮಿಶ್ರ ಚಾಪುತಾಳ.

ಇನ್ನೀಗ ವೇದ ಮಂತ್ರ ಮಿಖನೇಲ ಮುಖಾರಿ ರಾಗ ಖಂಡ ಚಾಪುತಾಳದಲ್ಲಿದೆ. ನಾವು ಮುಖಾರಿ ರಾಗ ಖಂಡ ಚಾಪುತಾಳ ವೇದ ಮಂತ್ರ ಮಿಖನೇಲ

ಆರ್ಎಸ್ ನಂದಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಅಣ್ಣಮಾಚಾರ್ಯರ ಕೃತಿಗಳನ್ನು ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ರಾಮನಾಥ್ ರಾಮದಾಸ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತೋಡಿರಾಗ ಆದಿತಾಳದಲ್ಲಿರುವ ಷೋಡಶ ಕಲಾನಿಧಿಕೆ. Dear listeners, you are listening to vocal rendition by R.S. Nandakumar. He is presenting compositions of Annamacharya. He is accompanied on the mridangam by Ramanath Ramadas. Continuing the program, now, Todiraga Adithala, Shodasha Kalanidhike.

ಇದುವರೆಗೂ ಆರ್ಎಸ್ ನಂದಕುಮಾರ್ ಅವರ ಹಾಡುಗಾರಿಕೆಯಲ್ಲಿ ಅಣ್ಣವಾಚಾರ್ಯರ ಕೃತಿಗಳನ್ನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ರಾಮನಾಥ್ ರಾಮದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಆರ್ ಎಸ್ ನಂದಕುಮಾರ್. ಇಟ್ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ರಾಮನಾಥ್ ರಾಮದಾಸ್. ಆರ್ ಎಸ್ ನಂದಕುಮಾರ್ ಪ್ರೆಸೆಂಟೆಡ್ ಕಾಂಪೊಸಿಷನ್ಸ್ ಆಫ್ ಅಣ್ಣಮಾಚಾರ್ಯ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ರಾಗ್ ಯಮನ್ ಕಲ್ಯಾಣ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ದ್ರುತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಸೋಹನ್ ಲಾಲ್ ಮಿಶ್ರಾ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಮಾರು.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೋಹನ್ ಲಾಲ್ ಮಿಶ್ರಾ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಾರು.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬುಧಾದಿತ್ಯ ಮುಖರ್ಜಿ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಮುಕುಂದ್ ಭಾಲೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಪಂಡಿತ್ ಬುಧಾದಿತ್ಯ ಮುಖರ್ಜಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಮುಕುಂದ್ ಭಾಲೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ವಿದ್ವಾನ್ ಎಸ್ ಶಶಾಂಕ್ ಅವರಿಂದ ಕೊಳಲು ವಾದನ, ವಯಲಿನ್ ಸಹಕಾರ ಎಂಎ ಸುಂದರೇಶನ್, ಮೃದಂಗ ತ್ರಿಚೂರು ಸಿ ನರೇಂದ್ರನ್, ಘಟ ವಿ ಗೋಪಾಲಕೃಷ್ಣನ್. ಮೊದಲಿಗೆ ಕಾನ್ನಡ ರಾಗದ ವರ್ಣ ಅಟ್ಟತಾಳದಲ್ಲಿದೆ, ರಚನೆ ರಾಮನಾಥ ಶ್ರೀನಿವಾಸ ಅಯ್ಯರ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ವಿದ್ವಾನ್ ಎಸ್ ಶಶಾಂಕ್. ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ಎಂಎ ಸುಂದರೇಶನ್, ಆನ್ ದ ಮೃದಂಗಂ ತ್ರಿಚೂರು ಸಿ ನರೇಂದ್ರನ್, ಅಂಡ್ ಆನ್ ದ ಘಟಂ ವಿ ಗೋಪಾಲಕೃಷ್ಣನ್. ಟು ಬಿಗಿನ್ ವಿತ್, ವರ್ಣ ಸೆಟ್ಟು ಕನ್ನಡ ರಾಗ ಅಟ್ಟತಾಳ, ರಿಟನ್ ಬೈ ರಾಮನಾಥ ಶ್ರೀನಿವಾಸ ಅಯ್ಯರ್.

ಈಗ ಕೇಳಿ ತ್ಯಾಗರಾಜರ ರಚನೆ ಕನ್ನಡ ಗೌಳರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ ವರಜಪುಜು. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕನ್ನಡ ಗೌಳರಾಗ ಆದಿತಾಳ ವರಜಪುಜು.

ವಿದ್ವಾನ್ ಎಸ್ ಶಶಾಂಕ್ ಅವರಿಂದ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವೈಡಿನ್ ಸಹಕಾರದಲ್ಲಿ ಎಂಎ ಸುಂದರೇಶನ್, ಮೃದಂಗ ತ್ರಿಚೂರು ಸಿ ನರೇಂದ್ರನ್, ಘಟ ವಿ ಗೋಪಾಲಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ತ್ಯಾಗರಾಜರ ಮತ್ತೊಂದು ಕೃತಿ ಬೇಗಡೆ ರಾಗ ಆದಿತಾಳದಲ್ಲಿದೆ, ನಾದೋಪಾಸನ. Dear listeners, you are listening to Flute Recital by Vidwan S. Shashank. He is accompanied on the violin by M.A. Sundaresan, on the mridangam Trichuru C. Narendran, and on the ghatam B. Gopalakrishnan. Continuing the program, now Nadu Pasana, set to Begadiraga Adithala, written by Tyagaraja.

ವಿದ್ವಾನ್ ಎಸ್ ಶಶಾಂಕ್ ತಮ್ಮ ಕೊಳಲು ವಾದನವನ್ನು ನಾರಾಯಣ ತೀರ್ಥರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೋಹನರಾಗ ಮಿಶ್ರಛಾಪು ತಾಳದಲ್ಲಿದೆ. ಕ್ಷೇಮಂ. ವಿದ್ವಾನ್ ಎಸ್ ಶಶಾಂಕ್ ಕನ್ಕ್ಲೂಡ್ಸ್ ಹಿಸ್ ಫ್ಲೂಟ್ ರಿಸೈಟಲ್ ವಿತ್ ಅ ಕಂಪೋಸಿಷನ್ ಆಫ್ ನಾರಾಯಣ ತೀರ್ಥ ಸೆಟ್ ಟು ಮೋಹನರಾಗ ಮಿಶ್ರಛಾಪು ತಾಳ. ಕ್ಷೇಮಂ.

ಇದುವರೆಗೂ ವಿದ್ವಾನ್ ಎಸ್ ಶಶಾಂಕ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಎಂಎ ಸುಂದರೇಶನ್, ಮೃದಂಗ ತ್ರಿಚೂರು ಸಿ ನರೇಂದ್ರನ್, ಘಟ ವಿ ಗೋಪಾಲಕೃಷ್ಣನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard flute recital by Vidwan S. Shashank. He was accompanied on the violin by M.A. Sundareshan, on the mridangam Trichuru C. Narendran, and on the ghatam V. Gopalakrishnan. This program is a contribution of Akashavani, Bengaluru, Paragam 24/7, anytime, Indian music.